0: ಗ್ರಾಮ ಸ್ನೇಹ, ನಗರ ವಿಕಾಸ, ಗ್ರಾಮ ಸ್ನೇಹ ಮಿಶ್ರಿತ ಕೇರಳ ಸೌಂದರ್ಯ. ವಿಶ್ವ ಪ್ರಸಿದ್ಧಂ ಕಿಲ ತ್ರಿಶೂರ್ ಪೂರಂ ಉತ್ಸಾಹಪೂರ್ಣ ಖಲು ನೌಕಾ ಕೇಳಿಹಿ. ವಿಶ್ವ ಪ್ರಸಿದ್ಧಂ ಕಿಲ ತ್ರಿಶೂರ್ ಪೂರಂ ಉತ್ಸಾಹಪೂರ್ಣ ಖಲು ನೌಕಾ ಕೇಳಿಹಿ. ಶಾಂತಿಪ್ರದಂ ಚ ಪದ್ಮನಾಭ ದರ್ಶನಂ, ಶಾಂತಿಪ್ರದಂ ಚ ಪದ್ಮನಾಭ ದರ್ಶನಂ ಕುತೂಹಲದಾತ್ರಿ ನಹ ಕದಾ ಕೇಳಿಹಿ. ವಿಲಸತಿ ನಾನಾ ಜೀವಜಂತು ನಿಕಾಯ ಪ್ರಭಹದಿ ಚೂರ್ಣಿ ಕಳಗಳ ರಿವೇಣ. ವಿಲಸತಿ ನಾನಾ ಜೀವಜಂತು ನಿಕಾಯ ಪ್ರಭಹದಿ ಚೂರ್ಣಿ ಕಳಗಳ ರಿವೇಣ. ವಾದಿ ಸುಗಂಧ ಸುರಭಿ ಪವನಃ, ವಾದಿ ಸುಗಂಧ ಸುರಭಿ ಪವನಃ ಕೇನ ವಾ ಶಕ್ಯಂ ಪೂರ್ಣವರ್ಣನೇನ. ಆಮೋದೇನ ಸಲ್ಲಬಂದಿ ಲೋಕಾಃ ಉನ್ಮಾದೇನ ಗಾಯಂದಿ ಪಕ್ಷಿಣಃ. ಆಮೋದೇನ ಸಲ್ಲಬಂದಿ ಲೋಕಾಃ ಉನ್ಮಾದೇನ ಗಾಯಂದಿ ಪಕ್ಷಿಣಃ. ಉದಯದಿ ಸೂರ್ಯೇ ಸುವರ್ಣ ಕ್ಷಿದಿಜೆ, ಉದಯದಿ ಸೂರ್ಯೇ ಸುವರ್ಣ ಕ್ಷಿದಿಜೆ ಹ ಅತಿಸುಖದಂ ಕೇರಳ ವಾಸೆ, ಹ ಅತಿಸುಖದಂ ಕೇರಳ ವಾಸೆ.
1: ಏತಾವತ್ ಪರ್ಯಂತಂ ಭವದ್ಭಿಃ ಶ್ರುತಂ ಸಂಸ್ಥಾನ ಕಲೋತ್ಸವೇ ಪ್ರಥಮ ಶ್ರೇಣಿ ಪ್ರಾಪ್ತಾನಾಂ ವಿವಿಧ ಸ್ಪರ್ಧಾನಾಂ ಅವತರಣಂ. ಸಂಸ್ಕೃತ ಕಾರ್ಯಕ್ರಮಃ ಸಮಾಪ್ತಃ. ಧನ್ಯವಾದಃ.